ಸುನಿಲೆ ಗೋಸ್ವಾಮಿ ತುಳಸಿತ ಸಂಕತರ ರಚಿತ ಶ್ರೀರಾಮಚರಿತ ಮಾನಸ ಶಿಲ್ಪಿಥಿಲೆ ಶ್ರೀಕಾಂತ ಪದ್ಕಾಂಕರ್ ଏବଂ ରବୀନ୍ଦ୍ର ସାତେ ତେବେ ଶ୍ରୋତା ବନ୍ଧୁ ଏଥର ଶୁଣନ୍ତୁ ଏକ ଭକ୍ତି ଗୀତ।

ಮಾಚಿರು ಸುಲ್ತಾನ್ ಪುರಿಂಗ ಗೀತ ರಚನಾ ಅನು ಮಲಿಂಗ ಸಂಗೀತ ನಿರ್ದೇಶನರೆ ಪರವರ್ತಿ ಕಥಾ ಚಿತ್ರ ಅಕೇಲೆ ಹಮ್ ಅಕೇಲೆ ತುಮ್ ಶಿಲ್ಪಿ ಹೇಳಿ ಉದಿತ್ ನಾರಾಯಣ್ ಎಂ ಆದಿತ್ಯ ನಾರಾಯಣ್.